ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು ವಾಹೆಗುರು.

0: ಗೋಪುರಂ ತಾಣಂ
1: ನಮೋ ಸರ್ವಂತ್ರ ನಮೋ ಸರ್ವ ಜತ್ರ
0: ನಮೋ ಸರ್ವ ದೃಶ್ಯಂ ನಮೋ ಸರ್ವ ಕೃಷ್ಣಂ
1: ನಮೋ ಸರ್ವಂಗೇ ತಪಂಗೇ ಅನಂಗೇ
0: ನಮೋ ಜೀವ ಜೀವಂ ನಮೋ ಬೀ ಬೀಜೇ
1: ಖೇಜೇ ಅಭಿಜೇ ಸಮಸ್ತಂ ಪ್ರಸಿಜ್ಜೇ
0: ಪಾಲಂ ಸ್ವರೂಪೇ ಕುಕರ್ಮಂ ಪ್ರಣಾಸಿ
1: ಸದಾ ಸರ್ವದಾ ಹೃದ ಸಿದ್ಧಂ ನಮಸಿ
0: ಚರ್ಪಚಾಂತ ವೈ ಪ್ರಸಾದ ಅಮೃತ ಕರ್ಮೇ ಅಮೃತ ತರ್ಮೇ
1: ಖಲ್ ಜೋಗೇ ಅಚಲ ಭೋಗೇ
0: ಅಚಾಯ ರಾಜೇ ಅಟಲ ಸಾಜೇ
1: ಖಲ್